ಚಕರಕ ಚೀಚಾಚೋ ಚಕಲೋರಂ ಗಂಡೋ ವಂಡೋ ಲಕರಕಟಂ ಅಕ್ಕೋ ಟಕ್ಕೋ ಇಡಿಗಿಡಿ ಗಿಡಿಗೋ ಇಡಿಪಾಯ್ ವಿಡಿಪಾಯ್ ಚಿಕಿ ಚಕಚೋ ಗಿಲಿಗಿಲಿ ಮಲ್ ಸುಲು ಸುಲು ಮಲ್ ಮಕನಕ ಹುಕುಬುಕುರೆ ಟುಕುಬುಕುರೆ ಚಕಲಕ ಬಿಕ್ಕೋ ಚಿಕ್ಕೋ ಸಿಲಿ ಸಿಲಿ ಸಿಲಿಗೋ ಬಗಡದುಂ ಜಗಡದುಂ ಚಿಕಿ ಚಕಚೋ.

0: ಹಲೋ ಆಕಾಶವಾಣಿ, ಹಲೋ ಹಲೋ.
1: ಅಭಿ ಆಪ್ ಸುನ್ ರಹೆ ಥೆ ಕಾರ್ಯಕ್ರಮ ಹಲೋ ಆಕಾಶವಾಣಿ. ಆಜ್ ಕೆ ಇಸ್ ಕಾರ್ಯಕ್ರಮ ಮೇ ಫೋನ್ ಪೇ ಆಪ್ಸೆ ಬಾತ್ ಕಿ ಥಿ ಗೀತಾಂಜಲಿ ಗೀತ್ ನೆ. ಹಮ್ ಆಕಾಶವಾಣಿ ಕೆ ಛಿಂದ್ವಾಡಾ ಕೇಂದ್ರ ಸೆ ಬೋಲ್ ರಹೆ ಹೈ, ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ 102.2 ಮೆಗಾಹರ್ಟ್ಸ್ ಪರ್. ಸುಬಹ ಕೆ 11 ಬಜನೆ ವಾಲೆ ಹೈ. ಕುಚಿ ಪಲೋ ಮೇ ಆಪ್ ಸುನೆಂಗೆ ವಿವಿಧ ಭಾರತಿ ಪ್ರಸಾರಣ ಸೇವಾ ಮುಂಬೈ ಕೆ ಕಾರ್ಯಕ್ರಮ.